ಸಿಕ್ಕದು ರಾಮೆ ಸಿರಪೆ ನಾರಾಯಣ ಲಿಖದು ಮುಖ ಪೇ ಲಿಖದೋ ರಾ ಲಿಖದೋ ಮಾರೇ ರೂಮೆ ರೂಮೆ ಮೇರ ಲಿಖದೋ ಮಾರೇ ರೂಮೆ ರೂಮೆ ಮೇರ ನೇಣ ಮೇ ನರಸಿಂಗ ಲಿಖ ಕೌನ್ ಮೇ ಗರು ನೇಣ ನರಸಿಂಗ ಲಿಖದೋ ಕೌನ್ ಮೇ ಗರು ಲಿಖದೋ ಮಾರೇ ರೂಮೆ ರೂಮೆ ಮೇರ ಲಿಖದೋ ಮಾರೇ ರೂಮೆ ರೂಮೆ ಮೇರ ಆತ ಮೇ ಕಮಲಾಪತಿ ಲಿಖದೋ ಭುಜ ಪೇ ಲಿ

ಸಾತ್ಲೆ ಕೇ ಸೀತಾ ಸಾತ್ಲೆ ಕೇ ಅನಾ ನಾಗರು ಸಾ ಮೇರೇ ಯಾನಾ ಆಪಿಯಾ ನಾಗರು ಸಾ ಮೇರೇ ಯಾನ ತುಮೇ ಭರಮ ರೂಪ ಮೇ ಯಾನಾ ತುಮೇ ಭರಮ ರೂಪ ಮೇ ಯಾನಾ ವಿಷ್ಣು ಸಾತ್ಲೆ ಕೇ ಲಕ್ಷ್ಮಿ ಸಾತ್ ಏಕೇ ಯಾನಾ ಯಾನಾ ಗರು ಸಾ ಮೇರೇ ಯಾನ ಆನಾ ಯಾನಾ ಪ್ರಭುಜಿ ಮೇರೇ ಯಾನ ತುಮೇ ಕೃಷ್ಣ ರೂಪ ಮೇ ಯಾನಾ

ಅಂದ್ರೆ ಇದನ್ನ ನಮಃ. ಓಂ ಗಣನಾಂತ್ವಾ ಗಣಪತಿಗೂ ಹವಾಮಯ ಪ್ರೀಣಾಂತ್ವಾ ಪ್ರೇವತಿಗೂ ಹವಾಮಯ ಬಸುಮ ಆಹಮಜಾನಿ ಗರ್ವಧಮ ತ್ವಮಸಿ ಗರ್ವಧಂ ಸ್ವಾಹಾ. ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭ ನಿರ್ವಿಘ್ನ ಕುರುಮಯ ದೇವ ಸರ್ವಕಾರ್ಯಸಿ ಸರ್ವದಾ ಸ್ವಾಹಾ. ಹರಿ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಾಧಿಪತಯ ನಮಃ ಸ್ವಾಹಾ. ವಾಣಿ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ. ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ. ಸಚಿ ಪುರಂದರಾಭ್ಯಂ ನಮಃ ಸ್ವಾಹಾ. ಲಕ್ಷ್ಮೀನಾರಾಯಣಾಭ್ಯಂ ನಮಃ.